ಸಮಾಜದಾರತ್ತೆ ಹೋಗಿ ಮೆಲಕ್ಕೆ ಗಣೇ ಮೆಲ್ಲ ಬೇಕು ಒಬ್ಬಪ್ಪ ಗಣೇ ಮೆಲ್ಲ ಕದೇ ಗರಮಿ ಕದೇ